ಗೋವಿಂದ ನಿಶ್ಚಲಾನಂದ ಮಂದಾರ ಮಕರಂದ, ನೀ ನಾಮಂ ಮಧುರ, ನೀ ರೂಪಂ ಮಧುರ, ನೀ ಸರಸ ಶೃಂಗಾರ ಕೇಳಿ ಮಧುರಾತಿ ಮಧುರಂ ಸ್ವಾಮಿ.